ನಾಕನ್ನು ಸೊಟ್ಟ ಅಹ ನಾಕನ್ನು ಸೊಟ್ಟ ಅಹ ನಾಕನ್ನು ಸೊಟ್ಟ ನಮಗನಿ ಕಣ್ಣು ಲೊಟ್ಟ ಆ ಸೊದ್ದ ಸಿನ್ಲು ಸೊಪ್ಪ ನೀನೆತ್ತ ಗಡದ್ರ ಕಟ್ಟ ಆ ಸೊದ್ದ ಸಿನ್ಲು ಸೊಪ್ಪ ನೀನೆತ್ತ ಗಡದ್ರ ಕಟ್ಟ.

ಈ ಚನಟಿ ಶನಿಂಪರಾಧಿತನಿ ಶಿಷ್ಯ ಮುದ್ರಂತು ಗಂಡಿದೆ ಸುದರ್ಶನ ಮುನ ಈ ಕ್ಷಣಮುನ ತಿರಂಗು